0: ಪ್ರಕಾಶ್ಯಂಗಂಗೇ
1: ಪರಮಾತ್ಮ ಪರಮಾತ್ಮೇ ಸದಾ ಸರ್ವಸಾಧ್ಯ ಅಗಾಧ ಸ್ವರೂಪೇ ನಿರ್ಬಾಧ ಭೂತೇ
0: ನಾಮೇತರ ಭಂಗಿತರ ಕಾಮ್ಯ ಭಂಗಿ ಸ್ವರೂಪೇ ಸರ್ವಂಗೀ.